0: ಕಲೆ ಸುಜನ ಸಾರಿ ಕಲೆ ಪಾರ್ಟಿ ಪ್ರಶ್ನೆ ಪೋಸ್ಟ್ರಿ ವಾರ್ಷಿಕ ಕಾರ್ಯಕ್ರಮ ಅಂತರ್ಗತ ಅನೌಪಚಾರಿಕ ಕ್ಷೇತ್ರ
1: ಸಮುದಾಯಕ ಸದಸ್ಯರು ಸಹಭಾಗಿತ್ವ